ವಾಣಿ ಮಂತ್ರಯಂತ್ರಾಣಿ ಭೂತಲೆ ಭೂಚರಾ ಖೇಚರಾಶ್ಚೈವ ಜಲಜಾಶ್ಚೋಪದೇಶಿಕಾಃ ಸಹಜಾ ಕುಲಜಾ ಮಾಲಾ ಶಾಕಿನೀ ಡಾಕಿನೀ ತಥಾ ಅಂತರಿಕ್ಷಚರಾ ಘೋರಾ ಡಾಕಿನ್ಯಶ್ಚ ಮಹಾಬಲಾಃ ಗ್ರಹಭೂತ ಪಿಶಾಚಾಶ್ಚ ಯಕ್ಷ ಗಂಧರ್ವ ರಾಕ್ಷಸಾಃ ಬ್ರಹ್ಮ ರಾಕ್ಷಸ ವೇತಾಲ ಕೂಷ್ಮಾಂಡಾ ಭೈರವಾದಯಃ ನಶ್ಯಂತಿ ದರ್ಶನಾತ್ ತಸ್ಯ ಕವಚೇ ಹೃದಿ ಸಂಸ್ಥಿತೇ ಮಾನೋನ್ನತಿರ್ಭವೇದ್ರಾಜ್ಞಸ್ತೇಜೋ ವೃದ್ಧಿಕರಂ ಪರಂ ಯಶಸಾ ವರ್ಧತೆ ಸೋಪಿ ಕೀರ್ತಿಮಂಡಿತ ಭೂತಲೆ ಜಪೇತ್ ಸಪ್ತಶತೀಂ ಚಂಡೀಂ ಕೃತ್ವಾ ತು ಕವಚಂ ಪುರಾ ಯಾವ